0: ಪಂಚ ಕಾಗೆ ಬಂದಿದ ಅವಳ ಪತ್ರ ಬಯು ಅತುರ ಚಾಳಕ್ಯೋ ಚಾಳಕ್ಯೋ
1: ಶಪ್ರತಲೆ ಪುನ್ ಪತ್ರ ಪ್ರಭ